ಸೆನೆಹಸೇ ಪೂಜನೀಯಮ ಮಲ್ಬಂದುನೆ ಆದರೆ ಬರೆ ಕಿರಿಯತ್ತಾಯ ಸಮಾಜೇ ಕಿಸಿಮ ಕೆನೆಕುಗೆ ಅವಮಾನಯಕ್ ನೊಲದೆ ಕಿರಿಯತ್ತ ದೆನ್ ಗಿವಾದ ಮನ್ನಿ ಜೀವಿತೆ ಸೆಂದ ಸಮಯಾಯ ವಸರ ಸಿಯಕಟ ಒನ್ನ ಮಿನ್ನತಿಯ ಜೀವಿತೆ ಗತಕರನೆ ಕಿರಿಯತ್ತಾಟೆ ಅಪ ದಿಗಾಸರಿ ಪತನ ಅತರೆ ದಯೆ ಆದರಣೀಯ ಕಿರಿಯತ್ತಲಾಟ ಅಪ ಸೆತ್ ಪತಮು ಗತ ವೆಹರುಣದ ಸಿತ್ ಸವಿಬರವು ದಯಾಬರೆ ಕಿರಿಯತ್ತೆ.